ಕಾರ್ಯಕ್ರಮ ಅರ್ಸೆಸ್ ಗಿಟ್ಟ ಸೊನುನ್ ಸಿನಿಮಾ ಚಾನ್ಸ್ ಪೆ ಡ್ಯಾನ್ಸ್ ಇರ್ಫಾನ್ ಸಿದ್ದಿಂಕರ್ ಲೇಖನು ಗಾಯಚಾನ್ ಸುಹೋಮ್ ಆರ್ ಶ್ರೇಯಾ ಘೋಷಾಲ್ ಸಂಗೀತ ಚಾನ್ ಅದ್ನಾನ್ ಸ್ವಾಮಿ.